ಎಲ್ಲ ಮಾಡಿ ಬರ್ತೀವಿ. ಎಲ್ಲ ಮಾಡಿ ಬರ್ತೀವಿ. ಎಲ್ಲ ಮಾಡಿ ಬರ್ತೀವಿ. ಎಲ್ಲ ಮಾಡಿ ಬರ್ತೀವಿ. ಎಲ್ಲ ಮಾಡಿ ಬರ್ತೀವಿ.